0: ಕ್ಷನ್ಮಾಸಾದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ ಯೋಗೀ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತ್ಯೇ ಜಗತಃ ಶಾಶ್ವತೇ ಮತೇ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ.
1: ಮರಣಂ ತರುವಾತ ಮನ ಪ್ರಯಾಣಂ ಎಟು? ಈ ಪ್ರಶ್ನಕು ಸಮಾಧಾನಂ ತಿಳಿಸುಕೋವಾಲನಿ ಪ್ರತಿ ಮನಿಷಿ ಎಪ್ಪುಡೋ ಒಕಸಾರಿ ಆಲೋಚಿಸ್ತಾಡು. ಭಗವದ್ಗೀತಲೋ ಶ್ರೀಕೃಷ್ಣುಡು ಅರ್ಜುನುಡಿಕಿ ರೆಂಡು ಮಾರ್ಗಾಲ ಗುರಿಂಚಿ ವಿವರಿಸ್ತಾಡು. ಒಕಟಿ ಪ್ರಕಾಶ ಮಾರ್ಗಂ, ಮರೊಕಟಿ ಅಂಧಕಾರ ಮಾರ್ಗಂ. ಒಕಟಿ ಮೋಕ್ಷಾನಿಕಿ ದಾರಿತೀಸ್ತುಂದಿ, ಮರೊಕಟಿ ಪುನರ್ಜನ್ಮಕು ದಾರಿತೀಸ್ತುಂದಿ. ಶ್ರೀಕೃಷ್ಣುಡು ಕೇವಲಂ ಕ್ಯಾಲೆಂಡರ್ಲೋನಿ ತೇದೀಲು ಲೇದಾ ಮರಣಿಂಚಿನ ಸಮಯಂ ಗುರಿಂಚಿ ಮಾತ್ರಮೇ ಚಪ್ಪಟಂ ಲೇದು. ಆಯನ ಮನ ಅಂತಃಕರಣ ಸ್ಥಿತಿ ಗುರಿಂಚಿ ಚೆಬುತುನ್ನಾಡು. ಎಂದುಕಂಟೇ ಉತ್ತರಾಯಣಂ ಅಂಟೇ ಕೇವಲಂ ಸೂರ್ಯುಡು ಉತ್ತರ ದಿಶಗಾ ಪ್ರಯಾಣಿಂಚೇ 6 ನೆಲಲು ಮಾತ್ರಮೇ ಕಾದು, ಅದಿ ಜ್ಞಾನಂ ವೈಪು ಪ್ರಯಾಣಿಂಚೇ ಮನಸ್ಸುಕು ಒಕ ಪ್ರತೀಕ. ಶುಕ್ಲಪಕ್ಷಂ ಅಂಟೇ ಚಂದ್ರುಡು ಪೆರುಗುತುನ್ನ ಕಾಲಂ ಮಾತ್ರಮೇ ಕಾದು, ಅದಿ ಆತ್ಮಲೋ ಪೆರುಗುತುನ್ನ ದೈವ ಚೈತನ್ಯಾನಿಕಿ ಪ್ರತೀಕ. ಪಗಲು ಅಂಟೇ ಸೂರ್ಯಕಾಂತಿ ಮಾತ್ರ ಆತ್ಮಲೋ ಪೆರುಗುತುನ್ನ ದೈವ ಚೈತನ್ಯಾನಿಕಿ ಪ್ರತೀಕ. ಪಗಲು ಅಂಟೇ ಸೂರ್ಯಕಾಂತಿ ಮಾತ್ರಮೇ ಕಾದು,